性中的从儒家本身相当紧张紧张的在时间里头时间里头任何好就是没有意义的人人是否是现今不可不堪学习将超级学习知识知识经常上堂休息为何不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然不然